Nya nya ka he pu wen e ti am da ta wa na na nya nya ye amu wa yu nya nya.